ದೀರ್ಘಮಾಯುರಸ್ತು. ಓಂ ಸುಮುಖಶ್ಚಂತಃಶ್ಚಾಗವಿಲೋಕ ಜಗರ್ಣಗ ಲಂಬೋದರಶ್ಚ ವಿಕಟೋ ವಿದ್ನಾಶೋ ಗುಣಾಧಿಪಃ ದುಂಬ್ರಕೇತುರ್ಗುಣಾಧ್ಯಕ್ಷೋ ಬಾಲಚಂದ್ರೋ ಜಾನನಾದ ವಾದಶ ಇದಾನಿ ನಾಮಾನಿ ಯಪಟಯ ತೃಣಯಾದಿ ವಿದ್ಯಾರಂಭೇ ವಿವಾಹೆ ಚ ಪ್ರವೇಶೇ ನಿರ್ಗಮೇ ಚದಾ ಸಂಗ್ರಾಮೇ ಸಂಕಟೇ ಜೈ ವಿಘ್ನಸ್ತಸ್ಯ ನಿಜಾಯತೆ ಶುಕ್ಲಾಮರದನಂ ದೇವಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋ ಉಪಶಾಂತಯೇ ಬೀಜಿತಾರ್ಥ ಇತ್ಯರ್ಥಂ ಭೋಜಿತೋ ಯಸ್ತುರಾತ್ಪುರೈಃ ಸರ್ವವಿಘ್ನಹಸ್ತಸ್ಮೈ ಗಣಾಧಿಪತಯೇ ನಮಃ ಸರ್ವಮಂಗಲಮಾಂಗಲ್ಯೇ ಶುಭೇ ಸರ್ವಾರ್ಥಶಾಧಿಕೇ ಶರಣ್ಯೇ ತ್ರ್ಯಂಬಕೇ ಗೌರೀ ನಾರಾಯಣ ನಮೋಸ್ತುತೇ ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಂ ಮಂಗಲಂ ಯೇಷಾ ಮೃತಿಸ್ಥೋ ಭಗವಾನ್ ಮಂಗಲಾಯತನೋ ಹರಿಃ. ತದೇವ ಲಗ್ನಂ ಸುದಿನಂ ತದೇವಾ ತಾರಾವಲಂ ಚಂದ್ರವಲಂ ತದೇವಾ ವಿದ್ಯಾವಲಂ ದೇವಲಂ ತದೇವಾ ಲಕ್ಷ್ಮೀಪದೇ ತೇಂಗುಸ್ಮರಾಮಿ ಲಾಭಸ್ತೇ ಸಾಂ ದಸ್ತೇ ಸಾಂ ಕೃತಸ್ತೇ ಶಾಂ ರಾಜಯ್ಯಾ ಯಶಾಂ ಇಂದಿ ವರ್ಷ್ಯಾಂ ಹೃದಯಸ್ಥೋ ಜನಾರ್ದನ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರಶಿವ ಜೀವಭೂತಿ ಧ್ರುವಾನಿ ತ್ರಿಮತ್ರಿಮುಮ ಅನನ್ಯಾ ಚಂದಯಂತೋ ಮಾಯ ಜನಾ ಪರಿಭಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸ್ಮೃತಿ ಸಕಲ ಕಲ್ಯಾಣಂ ಭಾಜನ ಯತ್ರ ಜಾಯತೆ ಪುರುಷಂ ತಮಜಂ ನಿತ್ಯಂ ವ್ರಜಾಮಿ ಶರಣಂ ಹರಿಂ ಸರ್ವೇಶ್ವಾರಂಭಕಾರೇಷು ತ್ರಯಸ್ತ್ರಿಭುವನೇಶ್ವರಾಃ ದೇವಾದಿಶಂತು ನಸಿದ್ಯಂ ಬ್ರಹ್ಮೇಶಾನ ಜನಾರ್ದನಾಃ ವಿಶ್ವೇಶಂ ಮಾತು ವಂದ್ಯುಂಡಿಂ ದಂಡಪಾಣಿಂ ಚ ಭೈರವಂ ವಂದೇ ಕಾಶೀಂ ಗುಹಾ ಗಂಗಾಂ ಭವಾನೀ ಮಣಿಕರ್ಣಿಕಾಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸುಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಸರ್ವದಾ ಸಿದ್ಧಿಬುದ್ಧಿ ಸಹಿತ ಶ್ರೀಮನ್ ಮಹಾಗಣಾಧಿಪತಿಗೆ ನಮಃ. ಪ್ರಾರ್ಥನಾ ಪುನಸ್ಕಾರಾನ್ ಸಮರ್ಪಯಾಮಿ. ಸಂಕಲ್ಪಃ ಹಸ್ತೈ ಅಕ್ಷತಾ ಹಸ್ತೈ ಗಂಧಾಕ್ಷತ ದ್ರವ್ಯಂ ಚ ಜಲಮಾದಾಯ ಓಂ ಓಂ ವಿಷ್ಣೋರ್ ವಿಷ್ಣೋರ್ ವಿಷ್ಣು ಶ್ರೀಮದ್ ಭಗವತೋ ಮಹಾಭ್ರತಸ್ಯ ವಿಷ್ಣುರಾಜ್ಞಯಾ ಪ್ರವರ್ತಮಾನಸ್ಯ ಅದ್ಯ ಶ್ರೀ ಬ್ರಹ್ಮಣೋ ನಿಜತಿಗೆ ಪ್ರಾರ್ಥಿ ಶ್ರೀ ಶ್ವೇತವಾರಾಕಲ್ಪೇ ವೈವಸಮನ್ವಂತರೆ ಅಷ್ಟಾವಿಂಶತಮೇ ಕಲಿಯುಗೆ ಕಲಿಪ್ರಥಮ ಚರಣೇ ಚೆಕ್ ರಿಪಬ್ಲಿಕ್ ದೇಶೆ ಅಂತರ್ಗತೆ ಗ್ರಾಮಸ್ಥಿತೆ ಸಮುಪ್ರಾಂಗಣೆ ಪ್ರಭವಾದಿ ಷಷ್ಠ ಸಂವತ್ಸರಾಣ ಮಧ್ಯೆ ಪರಾಭವನಾಮ್ನಿ ಸಂವತ್ಸರೆ ರವಿದಕ್ಷಿಣಾಯಣೆ ಮಹಾಮಾಂಗಲ್ಯ ಪ್ರಥಮಾಸೋತ್ತಮೇ ಮಾಸೆ ಶುಭೇ ಆಷಾಢ ಮಾಸೆ ಶುಭೇ ಶುಕ್ಲಪಕ್ಷೇ ಅದ್ಯ ಸಪ್ತಮ್ಯಾನ್ ತಿಥೌ ಅದ್ಯ ವಾಸರಾವಾಸರಸ್ತು ಅದ್ಯ ಸೋಮವಾಸರಾನ್ ಇಂದುವಾಸರಾನ್ವಿತಾಯಾಂ ಶುಭನಕ್ಷತ್ರೇ ಹಸ್ತನಕ್ಷತ್ರೇ ಕನ್ಯಾಸ್ತೆ ಶ್ರೀಚಂದ್ರೇ ಕರ್ಕಸ್ಥೆ ಶ್ರೀ ಸೂರ್ಯೇ ವರ್ಷಾ ಋತೌ ಮಹಾಮಾಂಗಲ್ಯ ಪ್ರಥಮಾಸೋತ್ತಮೇ ವರ್ಷಾ ಋತೌ ಕರಕಸ್ಥೆ ಶ್ರೀದೇವ ರಾಜಗುರು ಶೇಷೇಶುಗೃಹೇ ಸುಹಿತಾಯಿತಂ ರಾಜಸ್ಥಾನಾನ್ಯ ಸ್ಥಿತೇ ದುದತ್ಸು ಏವಂ ಗ್ರಹ ಗುಣಗಣ ವಿಷಯ ನಿಟ್ಟಾಯಾಂ ಶುಪುಣ್ಯತಿತೌ ಗೋತ್ರೋತ್ಪನ್ನೋಹಂ ಅಚ್ಯುತ ಗೋತ್ರೋತ್ಪನ್ನಸ್ಯ ಪರಮಪೂಜ್ಯ ಸ್ವಾಮಿವರ್ಯಃ ಸರ್ವೇಷಾಂ ಭಕ್ತಜನಾನಾಂ ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ವೇದೋಕ್ತ ಶಾಸ್ತ್ರೋಕ್ತ ಪುಣ್ಯ ಫಲ ಪ್ರಾಪ್ತಿ ಅರ್ಥಂ ಲೋಕೆ ಸಭಾಯಾಂ ರಾಜದ್ವಾರೆ ಸರ್ವತ್ರ ಯಶ ವಿಜಯ ಲಾಭ ಪ್ರಾಪ್ತಿ ಅರ್ಥಂ ಅಖಿಲ ಕುಟುಂಬಸ್ಯ ಸಹಿತಸ್ಯ ಸಪಶೋಃ ಸಮಸ್ತ ಭಯ ವ್ಯಾಧಿ ಜರಾ ಪೀಡಾ ಅಪಮೃತ್ಯು ಪರಿಹಾರದ್ವಾರ ಆಯುಃ ಆರೋಗ್ಯತಾ ಸಿದ್ಧಿ ಅರ್ಥಂ ಮಮ ಜನ್ಮರಾಶೇ ಅಖಿಲ ಕುಟುಂಬಸ್ಯ ವಾ ಜನ್ಮರಾಶೇ ಸಕಾಶಾತ್ ಏಕೇಚಿತ್ ವಿರುದ್ಧ ಚತುರ್ಥ ಅಷ್ಟಮ ದ್ವಾದಶ ಸ್ಥಾನ ಸ್ಥಿತ ಕ್ರೂರಗ್ರಹಾಃ ತೈಹಿ ಸೂಚಿತಂ ಸೂಚಯಿಷ್ಯಮಾಣಂ ಚ ಯತ್ ಸರ್ವಂ ಅರಿಷ್ಟ ತದ್ವಿನಾಶದ್ವಾರಾ ಏಕಾದಶ ಸ್ಥಾನ ಸ್ಥಿತವತ ಶುಭಫಲ ಪ್ರಾಪ್ತಿ ಅರ್ಥಂ ಆದಿತ್ಯಾದಿ ನವಗ್ರಹಾಣಾಂ ಅನುಕೂಲತಾ ಸಿದ್ಧಿ ಅರ್ಥಂ ಇಂದ್ರಾದಿ ದಶದಿಕ್ಪಾಲ ಪ್ರಸನ್ನಾರ್ಥೇ ಸಿದ್ಧಿ ಅರ್ಥಂ ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ತ್ರಿವಿಧ ತಾಪ ಉಪ ಶಮನ ಅರ್ಥಂ ಮಮ ಸರ್ವೇಷಾಂ ಭಕ್ತಜನಾನಾಂ ಉತ್ತರೋತ್ತರ ಆರೋಗ್ಯತಾ ಸಿದ್ಧಿ ಗುರುಭಕ್ತಿ ಪ್ರಾಪ್ತಿ ಅರ್ಥಂ ಮಮ ಸರ್ವೇಷಾಂ ವಿಶ್ವ ಅಖಿಲ ಭಾರತವರ್ಷಾಣಾಂ ಆಶ್ರಮ ಮಧ್ಯೆ ಸರ್ವೇಷಾಂ ಜನಾನಾಂ ಉತ್ತರೋತ್ತರ
मैत्री भाव करुणा भाव सद्विचाराणां प्राप्ति अनुकूलता अर्थम उत्तरोत्तर भवानी शंकर महारुद्र देवतानां सद्भक्ति प्राप्ति अर्थम उत्तरोत्तर गुरुनिष्ठा प्राप्ति अर्थम अद्य दिने इंदुवासरान सोमवासरान उपलक्षे यथाशक्ति षडंग रुद्रा अभिषेक कर्मणि सर्वेषां भक्तजनानां समुपार्श्वे जल दुग्ध मिश्रित जलधारा भी नाना विद जल मिश्रित दुग्धधारा भी सर्वेषां मंडल समूहवासीनां अद्य दिने स्फटिक महेश्वर शिव परिवार पूजना अर्चनं अहं करिष्ये गणपतिं पूजनं करिष्ये तत्रादौ निर्विघ्नता सिद्ध्यर्थं महागणपति स्मरणं च करिष्ये जज्जाग्रतो दूरमुदैति दैवं तदुसुप्तस्य तदैवैति दूरंगमं ज्योतिकां ज्योतिरेकं तन्मे मनः शुभसंकल्पमस्तु संकल्पसिद्धिरस्तु संकल्पसिद्धिरस्तु सूर्यपूजनं

ಸ್ತ್ರಿಪುರಹರ ವಿಸ್ಫೂರ್ಜಿತಮಿದಂ ಅಮುಷ್ಯ ತ್ವತ್ಸೇವಾ ಸಮಧಿಗತಸಾರಂಭುಜವನಂ ಬಲಾತ್ ಕೈಲಾಸೇ ತ್ವದಿವಸತೌ ವಿಕ್ರಮಯತ ಅಲಭ್ಯಾ ಪಾತಾಲೇಪ್ಯಲ ಸಚಿದಾಂಗುಷ್ಟ ಶಿರಸಿ ಪ್ರತಿಷ್ಠಾ ತ್ವಯ್ಯಾಸೀ ಧ್ರುವಮುಪಚಿತೋ ಮುಯ್ಯತಿ ಕಲಾ ಯದೃದ್ಧಿಂ ಸುತ್ರಾಮ್ನೋ ವರದ ಪರಮೋಚ್ಚೈರಪಿ ಸತಿ ಮಧುಶ್ಚಕ್ರೇ ಬಾಣ ಪರಿಜನ ವಿಧೇಯಸ್ತ್ರಿಭುವನ ನತಚಿತ್ರಂ ತಸ್ಮಿನ್ ಪರಿವಸಿತ ತ್ವರಿತ್ವ ಚರಣಯೋರ್ನ ಕಸ್ಯಾ ಪುಣ್ಯತ್ಯೈ ಭವತಿ ಶರಸಸ್ತ್ವಯ್ಯ ವರತಿಃ ಅಖಾಂಡ ಬ್ರಹ್ಮಾಂಡ ಕ್ಷಯ ಚಕಿತ ದೇವಾಸುರ ಕೃಪಾ ವಿಧೇಯಾ ಸಿದ್ಧ್ಯಸ್ತಾತ ವಿಧೇಯಾಸೀತ್ಯ ಸ್ತ್ರೀನಯನ ವಿಷಂ ಸಂಹೃತವತ ಸಕಲ್ಮಾಸ ಕಂಠೇ ತವನ ಕೃತೇನ ಶ್ರೀಯಮೋ ವಿಕಾರೋ ಪಿಶ್ಲಾಘ್ಯೋ ಭುವನ ಭಯಭಂಗವ್ಯಸನಿನ ಅಸಿದ್ಧಾರತಾ ನೈವಂ ಕ್ವಚಿತ್ ವಿಸುದೇವಾಸುರ ನರೇ ನಿವರತಂತೆ ನಿತ್ಯಂ ಜಗದ ಜಯನೋ ಯಸ್ಯ ವಿಶಿಖಾಃ ಸಪಶ್ಯನ್ನೇ ಸತ್ವಾಮಿತರ ಸುರಸಾಧಾರಣಮಭೂತ್ ಸ್ಮರಸ್ಮೃತರ್ವ್ಯಾತ್ಮನ ವಿಶುಪತ್ಯ ಪರಿಭವ ಮಹೀಪಾದಾಘಾತಾತ್ ವ್ರಜತಿ ಸಹಸಾ ಸಂಶಯಮಿದಂ ಪದಂ ವಿಷ್ಣುರ್ಬ್ರಾಹ್ಮ್ಯತ್ ಪಜಿ ಪರಿಭೃಗುಣಗ್ರಗುಣಂ ಮುಹೂರ್ದೌದೌ ಸ್ಥಾಯತ್ಯ ನಿಭೃತ ಜಡಾತಾಡಿತ್ರಟ ಜಗದ್ರಕ್ಷಾಯೈ ತ್ವನ್ನಟಸಿ ನನುವಾಮೈವ ವಿಬುಧ ವಿಯದ್ವ್ಯಾಪೀ ತಾರಾಗಣ ಗುಣಿತ ಫೇನೋಗದ್ಮರುಚಿ ಪ್ರವಾಹೋ ವಾರಾಯ ಋಷುತರಲಘುದೃಷ್ಟ ಶಿರಸಿದೇ ಜಗದ್ಬೀಪಾಕಾರಂಜಲದಿ ವಲಯಂತೇನ ಕೃತಮಿತ್ಯನೇನೈವೋ ನೇಯಂದೃತ ಮಹಿಮ ದಿವ್ಯಂದವೋಭು ರಥಕ್ಷೋಣೀಯಂತಾ ಶತಧೃತಿರಗೇಂದ್ರೋದನುರಥೋ ರಥಾಂಗೇ ಚಂದ್ರಾರ್ಗೌರಥಚರಣಪಾಣಿಶ್ವರ ಇತಿ ದಿದಕ್ಷೋಸ್ತೆ ಕೋಯಂತ್ರಿ ಪುರತೃಣಮಾಡಂಬರ ವಿಧಿ ವಿಧೇಯೈ ಕ್ರೀಡಂತ್ಯೋ ನ ಕಿಲು ಪ್ರತಂತ್ರಾ ಪ್ರಭುತಿಯ ಹರಿಸ್ಥೆ ಸಾಹಸ್ರಂ ಕಮಲ ಬಲಿಮಾದಾಯ ಪತಯೋರ್ ಯದೈಕೋ ನೇ ತಸ್ಮಿನ್ ನಿಜ ಮುದಹರನ್ನೇತ್ರ ಕಮಲಂ ಗತೋ ಭಕ್ತ್ಯುದ್ರೇಕ ಪ್ರಣಿತ ಮಶೌ ಚಕ್ರ ಉಪುಷಾ ತ್ರಯಾಣಾಂ ರಕ್ಷಾಯಿ ತ್ರಿಪುರ ಹರ ಜಾಗೃತಿ ಜಗತಾಂ ಕೃತೌ ಸ್ವಪ್ತೇ ಜಾಗೃತ್ವಮಸಿ ಕೃತ ಫಲಯೋಗೇ ಕೃತಮತಾಂ ವಕ್ವಕರ್ಮ ವೃದ್ಧಸ್ತಂ ಬಲದಿ ಪುರುಷಾರಾಧನ ಮೃದೇ ಅತಸ್ತ